0: ನಾನು ವೆಸ್ಟರ್ನ್ ಒಡಿಶಾ ಅಂಡರ್ ದ ಇನ್ಫ್ಲೂಯನ್ಸ್ ಆಫ್ ದ ವೀಕೆಂಡ್ ಡಿಪ್ರೆಷನ್ ಕೊರಾಪುಟ್ ರಾಯಗಢ ಮಲಕನಗಿರಿ ಗಂಜಾಮ್ ನವರಂಗ್ಪುರ್ ಗಜಪತಿ ಅಂಡ್ ಕಲಹಂಡಿ ರಿಮೇನ್ ಎಮಂಗ್ ದ ಮೋಸ್ಟ್ ಅಫೆಕ್ಟೆಡ್ ಡಿಸ್ಟ್ರಿಕ್ಸ್ ಅಕಾರ್ಡಿಂಗ್ ಟು ದ ಸ್ಟೇಟ್ ಗವರ್ಮೆಂಟ್ ರೇನ್ ರಿಲೇಟೆಡ್ ಇಂಪ್ಯಾಕ್ಟ್ಸ್ ಹ್ಯಾವ್ ಬಿನ್ ರಿಪೋರ್ಟೆಡ್ ಅಕ್ರಾಸ್ ಡಜನ್ಸ್ ಆಫ್ ಬ್ಲಾಕ್ಸ್ ಅಂಡ್ ವಿಲೇಜಸ್ ವೈಲ್ ಮೋರ್ ದನ್ 8,000 ಪೀಪಲ್ ಹ್ಯಾವ್ ಬಿನ್ ಶಿಫ್ಟೆಡ್ ಟು ಸೇಫರ್ ಲೊಕೇಶನ್ಸ್ ರೋಡ್ ಕಮ್ಯುನಿಕೇಶನ್ ಹ್ಯಾಸ್ ಬಿನ್ ಡಿಸ್ಟ್ರಪ್ಟೆಡ್ ಇನ್ ಮೆನಿ ಪಾರ್ಟ್ಸ್ ಆಫ್ ಸೌದರ್ನ್ ಅಂಡ್ ವೆಸ್ಟರ್ನ್ ಒಡಿಶಾ ಫ್ಲಡ್ ಕಂಡೀಷನ್ಸ್ ಆರ್ ಆಲ್ಸೋ ಬಿಂಗ್ ಮಾನಿಟರ್ಡ್ ಇನ್ ನಾರ್ದರ್ನ್ ಒಡಿಶಾ ದ ಜಲಕಾ ರಿವರ್ ಅಟ್ ಮಥಾನಿ ಇನ್ ಬಾಲೇಶ್ವರ್ ಡಿಸ್ಟ್ರಿಕ್ಟ್ ಇಸ್ ಇನ್ ಎ ಸಿವಿಯರ್ ಫ್ಲಡ್ ಕಂಡೀಷನ್ ವಿತ್ ಸೆವರಲ್ ಲೋ ಲೈಂಗ್ ಏರಿಯಾಸ್ ಆಫ್ ಬಸ್ತಾ ಫೇಸಿಂಗ್ ಇನಂಡೇಷನ್ ದ ಇಂಡಿಯಾ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಫೋರ್ಕಾಸ್ಟ್ ಕಂಟಿನ್ಯೂಡ್ ರೈನ್ಫಾಲ್ ಇನ್ ಒಡಿಶಾ ಆಲ್ದೋ ದ ವೆದರ್ ಸಿಸ್ಟಮ್ ಇಸ್ ಗ್ರಾಜುವಲಿ ವೀಕನಿಂಗ್ ಅಥಾರಿಟೀಸ್ ಹ್ಯಾವ್ ಕೆಪ್ಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಟೀಮ್ಸ್ ಆನ್ ಅಲರ್ಟ್ ಇನ್ ವಲ್ನರೇಬಲ್ ಏರಿಯಾಸ್ ಪ್ರಕಾಶ್ ದಾಸ್ ಫಾರ್ ಆಕಾಶವಾಣಿ ನ್ಯೂಸ್ ಭುವನೇಶ್ವರ್
1: At the Asian Games, Indian duo Kamaljeet and Suruchi Singh won gold in the mixed team 10-meter air pistol event in Nagoya, Japan today. The pair shot 484.6 in the final to finish 6.6 points ahead of South Korea's Soo Hyun Hong and Geon Chu, who took silver with 478. Kamaljeet and Suruchi had topped the qualification with 587 points, including 29 inner tens. Indian men's and women's kabaddi teams have also entered the finals at the Asian Games after registering comprehensive victories in their respective semi-final matches. Indian squash players have assured themselves of 3 medals at the Asian Games, with Joshna Chinnappa and Velavan Senthilkumar reaching the mixed double semi-finals, while Anahat Singh and Abhay Singh entered the last 4 in singles. Now, before we end the bulletin, the headlines once again. Prime Minister Narendra Modi says Vikasit Bharat can be realized only with the contribution of everyone, interacts with Seva Yatris under Seva Sankalp Abhiyan. Government decides to provide skill training to 70,000 rural youths under Deen Dayal Upadhyay Grameen Kaushalya Yojana from next month. Foreign ministers of South Africa and Brazil condemn Pahalgam terror attack, reaffirm zero tolerance towards terrorism during IBSA Dialogue Forum meeting on the sidelines of UNGA. Heavy rain due to depression wreaks havoc in several parts of Odisha, Andhra Pradesh and Telangana. And with that, we end the midday news.